ತಾಸೊಟ್ಟಿಗೆ ಅಕ್ಕ ಅಕ್ಕ ಸಾಕು ಆಗ್ಬಿಟ್ಟು ಅಕ್ಕಗಳು ತಾನನ್ನ ಅತ್ತ ಅತ್ತ ನುಗಳು ನುಟಾಕ ಕಾಕ್ತೋಯ್ದಾರೆ ಅವನು ಚುಂಡಿಕ್ಕಲಕ್ಷವೆ ಕಮ್ಮಿ ಕನಗಲಿ ಇರವರ ಮತರೊನ್ನೆ ತನ್ನ ಕಮ್ಮಿಗ ಉಕ್ಕು ಇಲ್ಲರಿ ಮೇ ಪಸಿಲ ಸಬಿಲ ಮತ ತಗೊಂಡಿಂಗ ಕಾಯ್ದು ಅನ್ನ ಒಕ್ಕ ಪಾರ್ಲಮನ ತೈಕ ಸಬಿ ಇಮನ್ ಪಿಲಿ ಸಬೆ ಕಾಮತ ತೈಕ ತುಸಾಕೋಗಡ ಕಮ್ಮಿಗ ಅಚ್ಚು ಪಸಿ ತನ್ನ ಪಸಿ ಪಸಿಮ ಕಮ್ಮಿಗ ಸಬೆ ಇಲ್ಲ ಸುಕ್ಕಲು ಪಸಿಮಿ ಅಚ್ಚು ಕಾಯ್ದುಮಿಟ್ಟಿಗಾಗ್ತಾರೆ ಕರ್ನಕ್ತು ಅವರು ವಾಂಗ್ತಾವಮ್ಮ ನಗ್ಲಿ ನಾನಿಕ್ಕು ತುನ್ನೊಕ್ಸೆಯೋ ನಕ್ಕಿ ಅನ್ನ ನಾಕ್ತು ನಿನ್ನೆಯೋ ಇಮ್ಮನ್ನ ತಾಕು ಅಕ್ಕ ಪೆಕಾಟಿಗೆ ತರ್ಸುತ್ತಿಗೋ ಅವ್ರು ಲಾಕ್ತು ಯಾಕೆ ಇಗ್ಲು ಇಗ್ಲು ಕಾಲು ಪಾಕ್ನಕ್ತು ಅದು ಅದರ ಕೈನ ನಿನ್ನೆ ಬದಲಾಮಿ ಅಸಿಲ್ಲ ಪಾಕ್ನಕ್ಕೆ ತಾಕು ಅನೇಕ ಉಸಿಲು ತೊಕ್ತು ಕಾಯ್ದಿತ್ತು ಅವ್ರು ಲಾಕ್ನಕ್ಕ ಸಖಿಗು ಇತ್ತೋ ನಗೈಜೋ ತುನ್ನು ಕಾಕ್ತು ನಾನು ನಗೈಜೋ ಪೇವಾ ಅದರಿತ್ಯಾಮ ನಿನ್ನೆ ತಕ್ಕೋಣಿ ಅಗೆ ಕಪ್ಪನ ಸರ ನಮ್ಮ ನಿನ್ನ ತೈಕ ಪಿಲಾಕಿನ ಅಗೆ ಕೈಲಕ್ಕೆ ಅರ್ಥ ಕುಚ್ಚಿ ಮಗು ಮಿಲೋ ಅಮ್ಮ ಉಚ್ಚರಿಲು ಅಗೆ ಅರ್ಥಕ್ಕೆ ಬೋ ತುಚ್ಚು ನಪ್ಪ ಕಾಕಿಲ್ಲ ಅದ್ರಲ್ಲಿ ಕಣ್ಣ ಕೊಟ್ಟ ಕಯ ಕುರು ಅದ್ರ ನಿಂಗೆ ಯಾರು ಇದಕ್ಕೆ ಮನ್ನ ಸೋರು ನಟ್ಲಕ್ಕೆ ತಗೋಕ್ಕೂ ನಟ್ಟು ತೊಕೊಂಡು ಅಕ್ಟು ಅದು ಸುಗಿ ತಗೋ ತಾನ ಕಮ್ಮಿಗೆ ಸೋಕಮ್ಮ ಅಗೆ ಆಗಾದು ತಗೊಂಡು ಕಪ್ಪುಟಿ ಕತ್ತಿಟ್ಟು ಅದು ಕೇಳ ಪಂಗಡಿಕ್ಲು ಕೈಮಾಡ್ದು ಮಕ್ಕಳು ನಗ್ಲಿ ಸುಗೆ ತೆಮ್ಮ ಇದು ಅದು ನಗ್ಲಿಗಿಲ್ಲ ಅಮ್ಮ ಕಮ್ಮಿಗಾತೈನ್ ಕಮ್ಮಿಟ್ಟಾವ್ರಾಕ್ತೋಯ್ಯಾಗಿಲ್ಲ ಮಿಲ್ಲುರನ್ನಾಗಲ್ಲ ಮಿಲ್ಲೊಕ್ತಿ ಹೋಗಮ್ಮ ಓ ಇಲ್ಲ ಮಿಲ್ಲೊಕ್ತಿ ಮಗ ಇರೋವ